0: အကစ်ပနင်ဖာလ်ဝိုင်ဟင်ဘုံဝါရှင်တန်နပေါပာဂျရီအဟန်ဘဒမရွေဘပေါလီစင်ငမစမပလ်မဖူဒရာမပလ်ဂီကာဂီလ်ဂီလန်ဖမ်ဒထဝိုင်ကတ်ခဘဘာရတ်လန်မီကီထောင်နာဖရဘဆိုင်စင်အတူကီမဖမ်ဒိုင်ကိုင်ခုမနဘုတ်တနငရှိကာဂီလ်ဘီချွိဒီဘက်စပလန်ထောရမ်ပန်တိုကလီရိုင်ဂျပလ်အဇွိုင်ကမာဘလာနဟိုင်ရီငါစီကီနမီတအရှိဘာရတ်လန်မီကီမရိဘတ်နင်းဘာကထောက်ပါအမဆုံမထောင်နာမရင်ဂျယ်အဒူဥတ်ပဂီအဆောဘခုဒမ်အမအွိုင်နလိုက်ဟောရဂနီPradhan Mantri Narendra Modi na hairi laibak asigi naha singna makhoi gi channel launchat kaya kaukthok patau dana anau bathab kaya pangthokli amashung public examination prevention of unfair means amendment bill lisngani kuntaruk haiyang lok sabha da puthokani Lesing ama samapal mar phujama palgi kargin gilan phamda thawai kat khraba bharat lanmi gi thongna phraba sait singa dugi mapham dai kai khumna bo uttunang ashi kargil bijoy divas palan thoram pangtokli nomit ashi bharat na pakistan bo maiti ba pituna operation bijoy loisin khibagi kuntaret chuba kumon nomit ni kargil bijoy divas ki mapung aibe thoram dras taleba kargil war memorial da pangtokki ngakshal mantri rajnath singh luching tuna kargil war memorial da thauna pharaba sait singa tu mapam da sarjanjali katki sri rajnath na mapam da da bir nari amsung bir mata singa su wari shanaki manipur da su rajya sarkar na sinduna kargil bijoy divas ke palan thoram imphal ki palace compound da leba msfds ke auditorium da pangtoki thoram de wangang bada rajyapal ajay kumar bhalana hai ngasi gi numita si bharat lanmi gi marai bak ning ba kathok pa amasung mathona maring jela du utpagi achoba khudam ama oina lai horagani mang hai machine tungi mirol da su pungning thaugal lagani Rajyapal na hai Manipur gi miyoi kaya na su lanmi gi tongan tongan ba kanglup sing da thabak tau duna laiba kasi gi seba tau bada aso wat thau dang lauri mang na hai
1: We must remember and honor the supreme sacrifice made by the brave sons of our country their valor will always inspire future generations we owe our respect and gratitude to the martyrs families and their sacrifices and contributions in service to the nation The people of Manipur have a wonderful legacy of patriotism by serving in the various premier services like Army, Navy, Air Force, Assam Rifles and Central Paramilitary Forces. Their contribution is unquestionable and it is always heartening to see people from Manipur serving in these elite security forces.
0: Thoram du dawa ngang bada Mukhyamantri Yumnam Khemsan Singh na hai Kargil landa Bharat lanmi gi apun bathona utuna malem da makhoi gi tawbang am shakti utki mang na hai Bharat ki defense force da leir bala mi singna leiba kasi gi chirba matam da chokta ba leitana hona duna ngam khai paring bungak tuna lakli Thoram du da Mantri Singh MLA Singh Rajya ki Chief Secretary DGP amadi atai lusing ba kayasu charuk yakhi Mukhyamantri Yumnam Khemchan ngasi Imphal West jila gi jila daleba Hayangoithong High School gi nauna chaba library building changa khre social media da thagat pawal lo Shri Khemchan hai library asina mahiroi singda gyan lokshin kaya phanganduna khunai de chauna kana halagani thoram tu da education SK director NG Bogendro mitai shu sharuk yakhi National Highway Contractorate Imphal Jiribam Lambida Aujik Imphal Tamna Thorakadaba Malpuba Gari Samri Yankai Taruk Panduna Lairi Aikoi Gi Jiribam Paumi Ngathem Bishoji Nahai Gari Singadu Security Gi Convoy Laitabadagi Mapamadu Da Panduna Laibani Gari Singadu Gi Manungda LPG Puba Gari Ama Oil Tanker Kunithoi Amadi Atai Tongan Tongan Ba Palam Sing Puba Gari Samri Kuntra Hundoi Yauri Assam da haujik oiribai singi chauki matang da Mukhyamantri Himanta Biswa Sarma nangarang Pradhan Mantri Narendra Modi ga telephone da wari sanakre Pradhan Mantri na icha waduna manghan takhan khiba sing amadi haujik chathari ba tengbang gi thabak ki matang da kupawarol pirakna bahai ki Mukhyamantri na shu Rajya Sarkar ki maikai de ki paikali ba thabak singa du ki matang da Pradhan Mantri da paudam ki Kendra Sarkar na Assam gi icha wasida tengbang Pibabu, Mangjil Thaba Thabakkoyna Paikatkani Haibagi Thajabashu Pradhan Mantri na Pikhi. Tabi Iba Pawashi, Akashwani, Imphal Dagini. Pradhan Mantri Narendra Modi na Hairi, ಲೈಬಾಕ್ ಅಸಿಗೆ ನಹಾಸಿಂಗ್ನ ಮಕ್ಕಳಿಗೆ ಚಟ್ನ ಲೋನ್ಚಟ್ ಕಯಾ ಕೌಥೋಕ್ಪ ತೌದನ ಅನೌಬ ಥಬಕ್ ಕಯಾ ಪಂಗ್ಥೋಕ್ಲಿ ಆಕಾಶವಾಣಿಗೆ ಥೊಂಗ್ದ ಹೌಜಿಂಗ್ ಹಯಾಕಿ ಮಮಾಂಗ್ದ ಸಂದೋಕಿಬ ಮಹಾಕಿ ಮನ್ ಕಿ ಬಾತ್ ಥೋರಂದ ಶ್ರೀ ಮೋದಿನ ಜಪಾನ್ದ ಥಬಕ್ ತೌರಿಬ ಎಸ್ಟ್ರೋ ಫಿಜಿಸಿಸ್ ಮಣಿಪುರ್ಗಿ ಡಾಕ್ಟರ್ ರೊನಾಲ್ಡೊ ಲೈಶ್ರಮ್ಗೆ ಥೊಯ್ದೊಕ್ ಹೆಂದೊಕ್ಪ ಥಬಕ್ ಪುಸಿಂಗ್ ಥಾಕಿ ಶ್ರೀ ಮೋದಿನ ಹಾಯ್ ಡಾಕ್ಟರ್ ರೊನಾಲ್ಡೊನ ಜಪಾನ್ದ ಥಬಕ್ ತೌಗ್ದುನ ಯಂಗ್ ಗೆಲೆಕ್ಸಿಗೆ ಅಚೌಬ ಕಾಂಗ್ಲುಪ್ ಅದುಗಿ ಮತಾಂಗ್ದ ಥಿಜಿಲ್ಲಿಬ ಟಿಮ್ದ ಸರುಕ್ ಯಾರಿ ಮಹಾಕ್ನ ಅಚೌಬ ಕಾಂಗ್ಲುಪ್ ಅಸಿಗೆ ಮಮಿಂಗ್ ಮಣಿಪುರ್ಗೆ ಫಜರಬ ಲೋಕ್ತಾಕ್ ಪಾತ್ಗೆ ಮಮಿಂಗ್ ಲೌಗ್ದುನ ಲೋಕ್ತಾಕ್ ಪ್ಲೋಟೊ ಕ್ಲಸ್ಟರ್ ಹಾಯ್ನ ಥೋಲಿ ಶ್ರೀ ಮೋದಿನ ಹಾಯ್ ಲೋಕ್ತಾಕ್ ಪಾತ ತಾವರಿಬ ಪುಂಡಿಸಿಂಗ್ ಅಸಿನ ಅಚೌಬ ಸಮುದ್ರದ ಅಪಿಕ್ ಅಪಿಕ್ಪ ಇಥತ್ ಕಯಾನ ತಾವುಗುಂ ಊರಿ ಮಹಾಕ್ನ ಹಾಯ್
2: मणिपुर के डॉक्टर रोनाल्डो रेशराम जी, नाम उनका रोनाल्डो है लेकिन काम से वो एक एस्ट्रोफिजिसिस्ट है। वे जापान में काम करते हैं और यंग गैलेक्सीज के एक विशाल समूह की खोज करने वाली टीम का हिस्सा रहे हैं। आप जानना चाहेंगे कि उन्होंने आखिर किया क्या है। दरअसल उन्होंने इस पूरे समूह का नाम मणिपुर की एक खूबसूरत झील से जोड़कर लोकटक प्रोटो क्लस्टर रखा है। लोकटक ताजे पानी की बहुत बड़ी झील है। लोकटक लेक में तैरती हुई फुमड़ी मिलकर एक अनोखा लैंडस्केप बनाती है। ऐसा लगता है कि विशाल समंदर में छोटे छोटे द्वीप तैर रहे हो। उसी प्रकार यूनिवर्स में ये यंग गैलेक्सीज भी एक विशाल संरचना का निर्माण करती है। आज मणिपुर की लोकटक केवल देश के मैप पर ही नहीं बल्कि विशाल ब्रह्मांड में भी अपनी चमक बिखेर रही है।
0: ꯉꯁꯤ ꯖꯨꯂꯥꯏꯒꯤ ꯀꯨꯟꯇꯔꯨꯛ ꯅꯨꯃꯤꯠ ꯑꯁꯤꯅ ꯂꯥꯛꯄꯗ ꯀꯥꯔꯒꯤꯜꯒꯤ ꯂꯥꯟꯗ ꯁꯍꯤꯗ ꯑꯣꯏꯈ꯭ꯔꯕ ꯂꯥꯟꯃꯤꯁꯤꯡꯒꯤ ꯃꯐꯝꯗ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯏꯀꯥꯏ ꯈꯨꯝꯅꯕꯁꯨ ꯎꯠꯂꯤ ꯃꯍꯥꯛꯅ ꯍꯥꯏ ꯑꯩꯈꯣꯏꯅ ꯊꯧꯅꯥ ꯐꯔꯕꯁꯤꯡ ꯑꯗꯨꯕꯨ ꯁꯨꯞꯅꯒꯤ ꯅꯤꯡꯁꯤꯡꯕꯗ ꯅꯠꯇꯅ ꯑꯅꯧꯕ ꯃꯤꯔꯣꯜꯗ ꯃꯈꯣꯏꯒꯤ ꯊꯧꯅꯥ ꯐꯕꯒꯤ ꯋꯥꯔꯤꯁꯨ ꯇꯥꯍꯜꯂꯤ ꯋꯥꯈꯜꯂꯣꯜ ꯑꯁꯤꯒ ꯂꯣꯏꯅꯅ ꯆꯍꯤ ꯑꯁꯤꯗ ꯊꯣꯏꯗꯣꯛ ꯍꯦꯟꯗꯣꯛꯄ ꯁꯧꯔꯤꯌ ꯕꯤꯖꯣꯏ ꯖꯇ꯭ꯔꯥ ꯑꯃ ꯁꯤꯜꯂꯤ ꯍꯥꯏꯅ ꯁ꯭ꯔꯤ ꯃꯣꯗꯤꯅ ꯐꯣꯡꯗꯣꯛꯈꯤ ꯃꯍꯥꯛꯅ ꯍꯥꯏ ꯊꯥ ꯑꯁꯤꯒꯤ 14ꯗꯒꯤ ꯗꯦꯜꯂꯤꯒꯤ ꯅꯦꯁꯅꯦꯜ ꯋꯥꯔ ꯃꯦꯃꯣꯔꯤꯌꯦꯜꯗꯒꯤ ꯈꯣꯡꯁꯥꯟꯈꯤꯕ ꯃꯣꯇꯣꯔ ꯁꯥꯏꯀꯜꯒꯤ ꯈꯣꯡꯆꯠ ꯑꯁꯤꯅ ꯋꯥꯟ ꯔꯥꯏꯠ ꯋꯥꯟ ꯅꯦꯁꯟ ꯋꯥꯟ ꯁꯦꯂꯨꯠ ꯍꯥꯏꯕ ꯄꯥꯎꯖꯦꯜ ꯄꯤꯔꯤ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯍꯥꯏ ꯚꯥꯔꯠꯅ ꯃꯁꯥꯒꯤ ꯂꯥꯟꯃꯤꯒꯤ ꯊꯧꯅꯥꯒ ꯂꯣꯏꯅꯅ ꯇꯦꯛꯅꯣꯂꯣꯖꯤꯒꯤ ꯇꯧꯕ ꯉꯝꯕ ꯁꯛꯇꯤꯁꯤꯡ ꯑꯗꯨꯕꯨꯁꯨ ꯍꯦꯟꯅ ꯃꯄꯥꯡꯒꯜ ꯆꯦꯠꯁꯤꯜꯍꯜꯂꯤ ꯅꯨꯃꯤꯠ ꯈꯔꯅꯤꯒꯤ ꯃꯃꯥꯡꯗ INS ꯃꯍꯦꯟꯗ꯭ꯔꯒꯤꯔꯤꯕꯨ ꯚꯥꯔꯠꯀꯤ ꯏꯁꯤꯡ ꯂꯥꯟꯃꯤꯗ ꯁꯤꯟꯅꯈꯤꯕꯗꯨꯃꯛ ꯚꯥꯔꯠꯅ ꯃꯔꯣꯝꯗꯣꯝ ꯂꯦꯞꯆꯅꯕꯒꯤ ꯄꯥꯡꯒꯜ ꯍꯦꯟꯒꯠꯍꯟꯕꯒꯤ ꯈꯨꯗꯝ ꯑꯃꯅꯤ ꯍꯥꯏꯅꯁꯨ ꯁ꯭ꯔꯤ ꯃꯣꯗꯤꯅ ꯃꯈꯥ ꯇꯥꯈꯤ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯇ꯭ꯔꯤꯄꯨꯔꯥꯒꯤ ꯃꯍꯧꯁꯥꯗꯒꯤ ꯁꯤꯖꯤꯟꯅꯔꯛꯂꯕ ꯃ꯭ꯌꯨꯖꯤꯀꯦꯜ ꯏꯟꯁꯇ꯭ꯔꯨꯃꯦꯟꯠ ꯆꯣꯡꯄ꯭ꯔꯦꯛꯀꯤ ꯃꯔꯝꯗꯁꯨ ꯄꯟꯈꯤ ꯂꯥꯛꯂꯤꯕ ꯑꯥꯒꯁ 15ꯗ ꯏꯁꯥꯒꯤ ꯌꯨꯝꯊꯣꯡ ꯈꯨꯗꯤꯡꯗ ꯏꯖꯠꯀ ꯂꯣꯏꯅꯅ ꯃꯆꯨ ꯑꯍꯨꯝꯒꯤ ꯐꯤꯔꯥꯜ ꯄꯥꯏꯍꯟꯁꯤ ꯍꯥꯏꯅꯁꯨ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯐꯣꯡꯗꯣꯛꯂꯤ ꯂꯩꯕꯥꯛ ꯁꯤꯟꯕ ꯊꯨꯡꯕꯗ ꯆꯪꯁꯤꯜꯂꯤꯕ ꯏꯍꯧ ꯏꯃꯥꯒꯤ ꯃꯤꯡꯗ ꯎꯄꯥꯜ ꯑꯃ ꯍꯥꯏꯕꯁꯤꯒꯤ ꯃꯇꯥꯡꯗ ꯄꯜꯂꯗꯨꯅ ꯁ꯭ꯔꯤ ꯃꯣꯗꯤꯅ ꯍꯥꯏ ꯎ ꯄꯥꯝꯕꯤꯁꯤꯡ ꯑꯁꯤ ꯃꯤꯑꯣꯏꯕ ꯈꯛꯀꯤ ꯅꯠꯇꯅ ꯃꯁꯤꯡ ꯊꯤꯉꯝꯗ꯭ꯔꯕ ꯖꯤꯕ ꯀꯌꯥꯒꯤꯁꯨ ꯃꯌꯨꯝ ꯑꯣꯏꯔꯤ ꯑꯩꯈꯣꯏꯒꯤ ꯄꯨꯟꯁꯤꯗ ꯃꯇꯝ ꯈꯔꯗꯪ ꯑꯣꯏꯔꯕꯁꯨ ꯄ꯭ꯔꯀꯤꯇꯤꯒ ꯂꯣꯏꯅꯕꯤꯅꯕ ꯑꯥꯄꯤꯜ ꯇꯧꯔꯗꯨꯅ ꯁ꯭ꯔꯤ ꯃꯣꯗꯤꯅ ꯏꯃꯥꯒꯤ ꯃꯤꯡꯗ ꯎ ꯄꯥꯝꯕꯤ ꯑꯃꯇꯪ ꯑꯣꯏꯔꯕꯁꯨ ꯊꯥꯖꯤꯟꯕꯤꯗꯨꯅ ꯇꯨꯡꯗ ꯍꯧꯔꯛꯂꯤꯕ ꯅꯍꯥꯁꯤꯡꯒꯤꯗꯃꯛ ꯑꯁꯪ ꯑꯃꯥꯟꯅ ꯊꯜꯂꯕ ꯁꯦꯡꯂꯕ ꯏꯁꯤꯡ ꯅꯨꯡꯁꯤꯠ ꯂꯩꯕ ꯐꯖꯔꯕ ꯃꯥꯂꯦꯝ ꯑꯃ ꯈꯨꯗꯣꯜ ꯑꯣꯏꯅ ꯄꯤꯔꯝꯅꯕꯁꯨ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯃꯍꯥꯛꯀꯤ ꯃꯟ ꯀꯤ ꯕꯥꯠ ꯊꯧꯔꯝꯗ ꯐꯣꯡꯗꯣꯛꯂꯤ ꯁꯔꯀꯥꯔꯅ ꯄꯕ꯭ꯂꯤꯛ ꯑꯦꯛꯖꯥꯃꯤꯅꯦꯁꯟ ꯄ꯭ꯔꯤꯚꯦꯟꯁꯟ ꯑꯣꯐ ꯑꯟꯐꯤꯌꯔ ꯃꯤꯟꯁ ꯑꯦꯃꯦꯟꯃꯦꯟ ꯕꯤꯜ 2026 ꯍꯌꯦꯡ ꯂꯣꯛ ꯁꯚꯥꯗ ꯄꯨꯊꯣꯛꯀꯅꯤ ꯍꯌꯦꯡ ꯂꯣꯛ ꯁꯚꯥꯗ ꯄꯨꯊꯣꯛꯀꯗꯕ ꯕꯤꯖꯤꯅꯦꯁꯀꯤ ꯂꯤꯁꯇ ꯕꯤꯜ ꯑꯁꯤ ꯌꯥꯎꯔꯤ ꯕꯤꯜ ꯑꯁꯤꯅ ꯄꯕ꯭ꯂꯤꯛ ꯑꯦꯛꯖꯥꯃꯤꯅꯦꯁꯟ ꯄ꯭ꯔꯤꯚꯦꯟꯁꯟ ꯑꯣꯐ ꯑꯟꯐꯤꯌꯔ ꯃꯤꯟꯁ ꯑꯦꯛ 2024ꯕꯨ ꯅꯧꯅ ꯁꯦꯝꯗꯣꯛꯀꯅꯤ ꯕꯤꯜ ꯑꯗꯨ ꯔꯥꯖ꯭ꯌ ꯁꯚꯥꯗ ꯀꯦꯟꯗ꯭ꯔꯒꯤ ꯃꯟꯇ꯭ꯔꯤ ꯗꯣꯛꯇꯔ ꯖꯤꯇꯦꯟꯗ꯭ꯔ ꯁꯤꯡꯅ ꯄꯨꯊꯣꯛꯀꯅꯤ ꯍꯧꯈꯤꯕ ꯏꯔꯥꯏ ꯅꯨꯃꯤꯠꯇ ꯀ꯭ꯋꯦꯁꯟ ꯄꯦꯄꯔ ꯂꯤꯛ ꯑꯣꯏꯕ ꯄꯔꯤꯈ꯭ꯌꯥꯗ ꯑꯔꯥꯟꯕ ꯊꯧꯑꯣꯡ ꯁꯤꯖꯤꯟꯅꯕꯒꯤ ꯀꯦꯁꯁꯤꯡ ꯊꯦꯡꯅꯔꯕꯗꯤ ꯃꯗꯨꯗ ꯑꯍꯛꯄ ꯆꯩꯔꯥꯛ ꯄꯤꯅꯕ ꯀꯦꯟꯗ꯭ꯔꯒꯤ ꯃꯟꯇ꯭ꯔꯤ ꯃꯟꯗꯜꯅ ꯐꯥꯁꯠ ꯇ꯭ꯔꯦꯛ ꯀꯣꯔꯠ ꯑꯃ ꯂꯤꯡꯈꯠꯅꯕ ꯗ꯭ꯔꯥꯐ ꯕꯤꯜ ꯑꯃ ꯑꯌꯥꯕ ꯄꯤꯈꯤ ꯑꯔꯣꯏꯕꯗ ꯃꯔꯨꯑꯣꯏꯕ ꯄꯥꯎ ꯑꯃꯨꯛ ꯍꯟꯅ 1949ꯒꯤ ꯀꯥꯔꯒꯤꯜꯒꯤ ꯂꯥꯟꯐꯝꯗ ꯊꯋꯥꯏ ꯀꯠꯈ꯭ꯔꯕ ꯚꯥꯔꯠ ꯂꯥꯟꯃꯤꯒꯤ ꯊꯧꯅꯥ ꯐꯔꯕ ꯁꯍꯤꯗꯁꯤꯡ ꯑꯗꯨꯒꯤ ꯃꯐꯝꯗ ꯏꯀꯥꯏ ꯈꯨꯝꯅꯕ ꯎꯠꯇꯨꯅ ꯉꯁꯤ ꯀꯥꯔꯒꯤꯜ ꯕꯤꯖꯣꯏ ꯗꯤꯕꯁ ꯄꯥꯂꯟ ꯊꯧꯔꯝ ꯄꯥꯡꯊꯣꯛꯂꯤ ꯔꯥꯖ꯭ꯌꯄꯥꯜ ꯑꯖꯣꯏ ꯀꯨꯃꯥꯔ ꯚꯂꯥꯅ ꯍꯥꯏ ꯉꯁꯤꯒꯤ ꯅꯨꯃꯤꯠ ꯑꯁꯤ ꯚꯥꯔꯠ ꯂꯥꯟꯃꯤꯒꯤ ꯃꯔꯤꯕꯥꯛ ꯅꯤꯡꯕ ꯀꯠꯊꯣꯛꯄ ꯑꯃꯁꯨꯡ ꯃꯊꯧꯅꯥ ꯃꯔꯤꯡꯖꯦꯜ ꯑꯗꯨ ꯎꯠꯄꯒꯤ ꯑꯆꯧꯕ ꯈꯨꯗꯝ ꯑꯃ ꯑꯣꯏꯅ ꯂꯩꯍꯧꯔꯒꯅꯤ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯍꯥꯏꯔꯤ ꯂꯩꯕꯥꯛ ꯑꯁꯤꯒꯤ ꯅꯍꯥꯁꯤꯡꯅ ꯃꯈꯣꯏꯒꯤ ꯆꯠꯅ ꯂꯣꯟꯆꯠ ꯀꯌꯥ ꯀꯥꯎꯊꯣꯛꯄ ꯇꯧꯗꯅ ꯑꯅꯧꯕ ꯊꯕꯛ ꯀꯌꯥ ꯄꯥꯡꯊꯣꯛꯂꯤ ꯑꯃꯁꯨꯡ ꯄꯥꯕ꯭ꯂꯤꯛ ꯑꯦꯛꯖꯥꯃꯤꯅꯦꯁꯟ ꯄ꯭ꯔꯤꯚꯦꯟꯁꯟ ꯑꯣꯐ ꯑꯟꯐꯤꯌꯔ ꯃꯤꯟꯁ ꯑꯦꯃꯦꯟꯃꯦꯟꯠ ꯕꯤꯜ 2026 ꯍꯌꯦꯡ ꯂꯣꯛ ꯁꯚꯥꯗ ꯄꯨꯊꯣꯛꯀꯅꯤ ꯄꯥꯎ ꯂꯣꯏꯖꯔꯦ

ವಾಜಬ ಕನಾನ ಕನಾಗಿ ದಮಕ್ ವಾಗದೌರಿಬ ಮಮಾನ ಮಚಾಗಿ ದಮಕ್ ವಾರಿಬ ಪಂಥೌ ಮಹಕ್ತಿ ವಾದವರ ನುಂಗ್ಶಿಬ ಅಮಗಿ ದಮಕ್ ನುಂಗ್ಶಿಬ ಅಮನ ವಾಜಬ ಫೊಂಗೊಕ್ತನ ಥಂಬ ನುಂಗ್ಶಿಗಿ ಮೈಚಾಕ್ ಕಯಾಮ್ ಕುಯಿನ ಖಾಂಗಮ್ಕಿ ವಾಮೈಗುಮ್ ಓಮ್ದುನ ಚಾಕ್ಲಿಬ ಕನಾ ಖಂಗ್ದ ಮದೋಮ್ ತುಮಿನ್ ತಂಕೋಯ್ ಓಂದುನ ತೋಕ್ಲದರ ಪೊಲುಮ್ ಅಸಿಬು ಥಾಂಗ್ಥಬನ ಚುಮ್ಲಿಬರ ನತ್ರಗ ಅದುಮಕ್ ತುಮಿನ್ ಥಮೋಗಿ ಕಾಚಿಲ್ದ ಥಮ್ಖಿಬನ ಕಮ್ದೌಬಾ.

ಮಣಿಪುರದ ಸನಗದವ ಲಿಗ್ ಮೇಟ್ ಸಿಂಗ್ ಜುಲೈ ಕುನಿಪಂದಗೆ ಹೋಗ್ಜರಗನಿ ಆಗಸ್ಟ್ ತರ ನಿತೋಯ್ ಫೌಗು ಚತ್ತಗದವ ತಿಮ್ ಮರಿಗೆ ಹೈಥೋಯ್ ಸಿಂಗ್ ಥೋಯ್ಬ ಅಕನ್ ಬಲಂಬ ಪಾನವಸಿ ಯೇಗ್ನ ಬಗಿದಮ ಅದೋಮ್ ಥೌರಂಗ್ ತೋಬಿರಬ್ರಾ ಟಿಕೆಟ್ ಪಂಪಂ ಸಿಂಗ್ನ ಇಂಫಾಲ್ಗೆ MSFDS ಅಂಫಾ ಆಫೀಸ್ ಕುಮಲಂಪ ಇಂಡೋರ್ ಸ್ಟೇಡಿಯಂ ಎಲಿಸ್ ಕೇಕ್ಸ್ ಅಂಡ್ ಬ್ಯಾಗ್ಸ್ MBC ಅಮದಿ ಪುರಂ ಪಾರ್ ಹಾವಿ ಬೇಕರಿ ಕೈಸಾಂಪಾರ್ ಅಮದಿ ಸಿಂಗ್ಜಮೈ ಲೋಯ್ನನ ಬುಕ್ ಮೈ ಶೋ ಬಿಷ್ಣುಪುರ್ ಡಿಸ್ಟ್ರಿಕ್ಟ್ ಡಿಸಿ ಆಫೀಸ್ ಅಮದಿ ಲೋಕ್ತಾಕ್ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿಗೆ ಆಫೀಸ್ ಕಕ್ಸಿಂಗ್ ಡಿಸ್ಟ್ರಿಕ್ಟ್ ಕಕ್ಸಿಂಗ್ ಪೊಲೀಸ್ ಸ್ಟೇಷನ್ ಕಕ್ಸಿಂಗ್ ಲಂಖಾಯ್ ಅಮದಿ ಹೆಡ್ ಕ್ವಾರ್ಟರ್ 28 ಸೆಕ್ಟರ್ ಅಸಾಂ ರೈಫಲ್ಸ್ ಥೌಬಲ್ ಡಿಸ್ಟ್ರಿಕ್ಟ್ ಅಸಾಂ ರೈಫಲ್ಸ್ ಪೋಸ್ಟ್ ಉಖ್ರುಲ್ ಡಿಸ್ಟ್ರಿಕ್ಟ್ ಉಖ್ರುಲ್ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಗೆ ಆಫೀಸ್ ನಿಯರ್ TNL ಗ್ರೌಂಡ್ ಮಸೀದ ಸುನ್ನತ್ತನ ಆಕಾಶವಾಣಿ ಇಂಫಾಲ್ ಸು ಮಿನ್ ಉಪ ಪೌದಂ ಮ್ಯಾಚ್ ಖುದಿಂಗ್ ಮಕ್ಕಿ ಮಿಯಾಂ ದತಾಬ ಪಂಗಂಚಗನಿ ಮಿಜೆಂಗ್ ತಬಿಯು ಅದೊಂಗಿ ಅಪಾಂಬ ಟೀಮ್ ಸಪೋರ್ಟ್ ಟೋಬಿಯು ಡುರಾನ್ 2026.

0: 따위리 나이코 따키시 호직 산독체리 수망일라 헤노점 욤발 텔랑가야히 릴라시 야한부스룩니 릴라사나위리바 베티켄르짓 아티스트 애소시에이션
1: ಅಯ್ಯ ಕಾಲೇಜ್ ದೇ ಹಲಪ ಯುಮ್ ಸಿ ಮೀಮ ಫವಲೇರ ಮೈದ ಬನಿ ಅಕ ಅಬಂ ದು ಥಬಂ ಹಮ ದೇ ಹಲಕರ ಬಜಾಲನೆ ಯುಮ್ ಸಿ ಮೀ ಕನಾಮ ತಲೈತಿ ಮೀ ಅಂಗ ಅಮತಂ ಜೈಹಿಂ ಥೋನ ನ ಬಥಂ ಸಿ ಹೈ ಬು ಕನಾಮ ದೇ ಯಾದವಾ ಅಕ ಬಾಬಂ ಸಿ ಉತ ಉನ್ ಬುದಿ ಲೈ ತಾಕ ದೇ ಸೈ ದೋಯ ಬಾ ತಲ್ಲೆ
2: ತಾಜಮಂ ಬಿಯ
1: ತಾ ಕುಂಜ ಬಿಯ
2: ಓಕೆ
1: ನಾ ಕೋ ತೋಯ ಲಾನ
2: ಕರಿ ದೋನೆ
1: ಲಬಿ ನ ಖಾಮ ತಕ ಸೈ ಬು ಅಮತ ಮ ಬಿರ ಮನ
2: ನತಿ ಕರಾನ ಕರಿ ಕರಿ ಹೈಜ ಲಗೆ
1: ಒನ್ನ ಬೆ ಯಾಕ ಮುಂಚಿನ ನೆ ಬಿನ್ ದೆ ನೆ ನಿ ಪಾ ಫಬಾ ಫಬಾ ಕು ಕೋ ಹೈ ಬಿರ ದ್ರೆ ಬಾ
2: ಹೈನೆ ಹೈ ಬಿ ಹೈನೆ ಜಮ
1: ಮಥಾಯಂ ಸೈದ
2: ಬಾನ ದು ಪುಸಿ ಲೈ ಪೋನಿ ಕೈ ನೋನೆ
1: ಒನ್ನ ಸ ಒಗೆ ಹತ್ತು ನಿ ಶಿ ಯೆ ಉ ದೆ ಗನ ಕರ ಮ ಫೈಯ ಬಾ ನಂಗ ಗೆ ಯಾ ತು ಉನ್ನ ತಾ ದಿ ನೆ ಅಶ ಮಾಂ ತಾ ರೆ
2: ನತಿ
1: ಅದು ನನೆ ಯಾ ನು ಗೆ ಯುಮ್ ಯಾ ಫಜ ಬ ಬಿಲ್ಡಿಂಗ್ ಮ ಲೈ ಹೈ ಬ ದೋ ಹೆ ಉ ದ್ರೆ ಮ ಖೈ ದಿ ನೆ ಯಾ ಐ ಕೋ ನಿ ಮುಂಚಿನ ರಿ ಬ ಮರಿ ಲೈ ನೆ ದೆ ಬಸಿ ಐ ದಿ ಬ್ರೇಕ್ ಖ ಕಾ ಹಿ ತಾ ರೆ
2: ನತಿ ಮೋರಾಂ ಥೋಬಿ ಹೋಯ್ ದಿ ಕಂ ಬಪು ಲೈ ರೆ ಖಂ ಅದು ಮ ಮುಂಚಿ ಬಿ ಕಿ ಅದು ನಂಗ ದಿ ಕೈ ನು ಹೈ ಸಬ
1: ಅದು ಮೀ ಗೆ ದಿ ಶನಾಪ್ ದಿ ಕೈ ಮತಿ ಪಾಬಿ ನೆ ಬ ಸಪೋರ್ಟಿಂಗ್ ಯಾಮ ಲೈ ಯೆ ಅದು ನಂಗ ದಿ ಅಮತ ಸಲ ಮೈ ಖಂ
2: ಅಜ ದ್ರಗ ಯು ಮೇ ಜರು ರೌ ನೆ ಐ ಗೆ ವಾದ ಮಿಂಗ ವರ್ಕ ಹವಲಾ ಉನ್ ಕೋ
1: ಅಸ್ ಅಸ್
2: ಐ ಗೆ ವಾದ ಐ ತನ ಖಂ ಗೆ ತಮ್ ನೆ ಮೀ ಗೆ ಖಂ ದ ಕಾ ಸೆನ್ ಯೋ ಬೋತೆ ಐ ಗೆ ವಾದ ಐ ಗೆ ದ ಹಂಗು ಐ ಹಂಗ ಬ ಹೈ ನಿಮ ಪುನ ಮಸಿ ದೈ ಗೆ ದ ಹವಲಾ ರಿ ಸಿ
1: ಓ ತಾನಿಂಗ ದಿ ಅಮತ ತಾನಿಂಗ ದಿ ಸಲ ಸೆ ಐ ಮ ತಾಯಂ ಸೈ ದ
2: ಅದು ಯು ಮೇ ಬ ಕೆ ದ ವೇಲಾ ಗೆ ನೋ
1: ಹೈ ತೋ ಪ ಯಾ ಬಿ ತುಂ ದ ಹೋ ಬಿ ಬಿ ನ ಹೆ ಸೆನ್ ಸಲ ರ ಬಾ ಅದು ಗೆ ನೈ ಮ ದಿ ವರ ಮ ದ್ರ ಬೈ ನಿ ಮ ಫಲೈ ಕಿನ್ ಕಿನ್ ತವ ಯು ಸೆ ಸೆ ವೈ ಬೋ ವರ ಮ ದಿ ತಿ ದಂ ತೋ ನ
2: ಅದು ಬದು ಯು ಫಲಂ ದ್ರ ಗೆ ಶೋ ಇವಾನೆ ಗೆ ನು ಸಿನ ಬಿ ದಿ ಕೌ ನ ರ ಕುಂ ಸಿ ಗೆ ದೋ ಗೆ
1: ಓ ನೈ ಮ ಫಲಂ ದ್ರ ದ ನ ಯಾ ತುಂ ತೋ ಹಾನ ಕೋ ಮಿನ್ ಜಮಿ ನಂ ಕಾ ದೋ ಲೋಯ್ ಛುತಿ ಖುದಕ್ ತ ಬಿದಾಯ ಕಾ ಉನ್
2: ಎ
1: ಅಸಲ ಸೆ ಜುಗೋ ಚಾ ದ ಮ ಚಲೋ ಕುಂ ಬಾಬು ಲಾ ಬನ ಹನ್ ಪಾ ದ
2: ಅದು ಫಲೈ ಐ ನಿ ಜುಗೋ ಸಾ ದ ಸೆ ನಂ ಗೆ ನ ಸುಂ ಲಾ ಗೆ ನ ಸೆ ಮ ಸೆ ದಂ ಕಾ ಬಿ ದ ಬಾ ಅದು ಫಲೈ ಲೋ ಬಾಬು ಲಾ ಮಿ ನ ಐ ಚಾ ಕ ರ ಕೆ ಅಸ್ತಾನಿ ಕೋ ನ ಬು ಲಾ ಕೆ ಕೋ ಲಾ
1: ಓ ಜುಗೋ ಚಾ ದ ಮ ಚಲೋ ಕುಂ ಬಾಬು ಲಾ ನಂ ಶೋಯ ತಾ ರೆ ಮಿ ಯಾ ಅಸ್ ಕಮೈ ತೋ ದ್ರು ಸಿ ಓ
3: ว่าให้แต่ก็ใกล้เทียนจะรู้ประเด็นในตัวรีบสิบวัวไอ้เฮลาฟิสต์อิมัวสิกันน้ำตะเลรงไว้ดำนี่สิอาชีพมาป่านถูกตระหนักอีป่านกันนั่นแหละทับว่าเร่งก็ชูรู้ละกันไม่มาป่านมาซาสิจูท่านับหัวนับบะอะดูกะอิมัวนุ่งกีงานีงาตายงาเสียถุนเชนสูไอ้หนูปูนั่นนับหัวนับบะไม่กี่ข้อซาพอไปหนูปูนั่นนับหัวนับนี่สิมาสิแต่ใกล้เทียนว่านจะรู้ละกันเนี่ยมาสิยิ้มมาสิแต่หลักปะดะงาฮักตะปวดท่านง่ายเลยแต่บันเอมีไอ้ข่อยต้องเห็นแต่ชาวหลักไปยิ่งเสียยาวปะกะ
4: ฮึไอ้ลาลิตานาทีนู้นบุคลาอยู่รู้หรอกเก๋ไอ้ยามคุยได้ยินน้ำมึงหายไปใช่ไหม
3: คารีกินโ
4: น่เฮ้ยโคตรโคตรก็มาทำงาใช่ไหมเห็นกี่กระดูกเลยครูงอสเลยแต่ตอนน้ำมึงหายไปมีไหมเน
3: ี่ยคารีอ่ะ
4: เฮ้ยมั้งนั่งกอดรึเปล่าไอ้น้ำมึงกอดรึเปล่าหนูมากี่มันุ่งดาหนูมีดาวันไม่เห็นวันพ่อมาทำดาน้ำมึงตะกี้ลูกป้ามังอัตรามังอัตราดีมันต้องเห็นไปใช่นั่งเกาเร็ว
3: โอ้งั้นสิดีเนี่ยเชียนตาเดรก็น่ากินจริงฮาวายมะนาวมะชิงง่ายง่ายตายเลยแบบเดี๋ยวเชียนก็อามัดตะเลียนเดรโอ้เชียนก็เลยจะเดรเลยจะเดร
4: ไอ้เลยจะไปยาร้อยเลยจะไปยาร้อยน้องวันเด็กเลยจะสู้ชั่วลูกก็น่าดีมันถือสู้ชั่วลูกชั่วลูกถือสู้ชั่วลูก
3: นุ่งอะไรวะเฮียนี่ป้าหน้าปางกันกันมันอะไรนะก็น่าจะกันเลยเย่ตระหนักไปไปเสียตระหนักแล้วโรลี่ติ๊กต๊อกตระหนักยังมาเสียปานงั้นนะพวกนี้กี่ที่หายเดรก้าน้มิสุบกี้กวยบลังบกี้ครชาสุไอ้งวดกีตานบะซาระทานะบะสุไอ้นขอนะบะงัมเรอีรูกุเมวลาวายชิตางีอีมานอีมานะบิติอีมายพีมะละชาบิดองนะบุเลยเนี่ย
4: มาโดนังกีนะไรบังนะนี่นะเฮ้ย
3: เอ้ไอ้กีไรบังนะ
4: มานี่นังกีนะไรบังนะ
3: บาโลเนี่ย
4: บาโลเนี่ยไอ้ควยชูมาอุกชากีนูชีเรควยกะนาควยลอลมาบดีอะนะฮานะนี่ทาวเรนดุนุกายเนเลเรมุตะบะนี
3: ่
4: นังเลวดกีไอ้เชไรบุกทีเรบะนี่บาตอง
3: ไอ้ดิน้องวันเดลัยไปแต่กี่หน่วยเรียนเนี่ย
4: หน่วยจะดี
3: หน่วยเรีย
4: นหน่วยจะดี
3: อ่ะพักล่างเนี่ยตัวฉันเชี่ยเชี่ยกันนะยุ่งเนี่ยตัวฉันนั่นกินเท่านั้นฉีดเอาเลยจะอย่างหน่วยเรียนภาษ
4: ีหน่วยจะน่ะ
3: ตัวนานปะช้านานมันนั่งป่ามุ่งไปแต่กี่ไอ้ยศีไอ้ยศีบีบุลากรุ๊ปทุ่งนะตัวฉันฉีดเอาเล
4: ยไอ้ฉีกี่เรื่องก็ขัดทุนเลยฉีกว่าซะล่ะซะล่ะฉีกว่าซะล่ะไอ้สัวตัวพี่มาบัดลิตาหัวเราะเก
3: ี้ยบัดลิตาหัวเราะเกี้ยก็ให้ได้มิ

0: ಮರುಸಿಂಗ್ ಇಸೈ ಅಸಿ ತಾರಗ ಅದೊಂಗಿ ವಾಕಲ್ ನುಂಗೈರಂಗನಿ ಹೈಬಸಿ ಐನ ಥಾಜೈ ಐನ ದೇವ ಬರ್ಮಜಿಗಿದಮಕ್ ಚೌಕ್ತೊಕ್ಜೈ ಥಾಯ್ನಗಿ ಅರಿಬ ಇಸೈಬು ಮಹಾಕ್ನ ಮಿಯಾಮ್ನ ಪಾಮ್ನಬಗಿದಮಕ್ ಹೊನರಿಬ ಅಸಿ ಯಾಮ್ನ ಥಗತ್ನಿಗೈನಿ ಐನ ಹೈಜನಿಂಗಬದಿ ಅದೊಂಸು ಅದೊಂಗಿ ಲೈಜರಿಬ ಅರಿಬ ಇನ್ಸ್ಟ್ರುಮೆಂಟ್ಕಿ ಕಾನಬ ಅದು ಸೋಶಿಯಲ್ ಮೀಡಿಯಾದ ಶೇರ್ ತೊಬಿಯು ಅದೊಂಗಿ ಥಬಕ್ ಅದುನ ಅತೊಪಸಿಂಗ್ಬು ಥಾಯ್ನಗಿ ಅರಿಬ ಭಾರತ್ಕಿ ಸಂಗೀತ್ಕ ಮರಿ ಸೊಯ್ರನ ಥಮಂಗಂಗನಿ ಐಗಿ ನುಂಗ್ಸಿಜರಬ ಇರೈಬಾಕ್ಚಾಸಿಂಗ್ ಹಯೇಂ ಜುಲೈ ಕುಂತರೆತ್ ಅಸಿ ಭಾರತ್ ರತ್ನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಿಖಿಬ ನುಮಿತ್ನಿ ಡಾಕ್ಟರ್ ಅಬ್ದುಲ್ ಕಲಾಂ ಮಿಯೋಯ್ಬಗಿ ಮಗುನ್ ಕಯಾ ಚೇಲಿ ಅದುಬು ಮಹಾಕಿ ಥಮೋಯ್ಗಿ ಖ್ವಾಯ್ದಗಿ ನಗ್ನಬ ಮರಿದಿ ಓಜಾನೆ ಮಹಾಕ್ನ ಅಂಗಾಂಗ್ ಅಮದಿ ನಹಾಸಿಂಗ್ದ ಅಚೌಬ ಮಂಗ್ಲಾನ್ ಕಯಾ ಮಂಗ್ಫಾವ್ನನಬ ಥೌನ ಹಾಪಿ ಹೌಜಿಕ್ ಗುರು ಪೂರ್ಣಿಮಾಗಿ ಕುಮೈ ಯೌರಕ್ಲೆ ಐಖೋಯ್ಗಿ ಇಮಾ ಇಪಾನ ಐಖೋಯ್ಗಿ ಅಹಾನ್ಬ ಗುರುನಿ ಸ್ಕೂಲ್ಗಿ ಓಜಾನ ಐಖೋಯ್ದ ಲೈರಿಕ್ಕಿ ಗ್ಯಾನ್ ಪಿಬಿ ಗುರು ಪೂರ್ಣಿಮಾಸಿ ಅಸಿಗುಂಬ ಗುರುಸಿಂಗ್ದ ತೌವಿಮಲ್ ಖಂಗ್ಬ ಉತ್ಪಗಿ ತಂಜಾ ಅದುನಿ ಐನ ಲೈಬಾಕ್ಸಿಗಿ ಓಜಾಸಿಂಗ್ ಅಮದಿ ಗುರುಸಿಂಗ್ದ ಥಮುಯ್ ಸೇಂಗ್ನ ಖುರುಂಜರಿ ಮರುಸಿಂಗ್ ಹಪ್ತಾ ಖರಗಿ ಮತುಂಗ್ದ ಐಖೋಯ್ನ ಇಂಡಿಪೆಂಡೆನ್ಸ್ ಡೇ ಪಾಂಗ್ಥೊಕ್ಲಗನಿ ಆಗಸ್ಟ್ ತರಾಮಂಗ ಹೈಬಸಿ ಭಾರತ್ ಮಚಾಸಿಂಗಿದಮಕ್ ಯಾಮ್ನ ಚೌಕ್ತೊಕ್ಚಬ ನುಮಿತ್ ಅಮನಿ ನುಮಿತ್ ಅಸಿ ಭಾರತ್ಪು ನಿಂಗ್ ತಂಬ ಫಂಗ್ನಬಗಿ ಲಾನ್ಫಮ್ದ ಥವಾಯ್ ಕತ್ಕಿಬ ಮಸಿಂಗ್ ಥಿಂಗಂದ್ರಬ ಅಥೌಬಸಿಂಗ್ ಅದುಬು ನಿಂಗ್ಸಿಂಗ್ದುನ ಪಾಂಗ್ಥೊಕ್ಪ ಥೌರಂನಿ ಮಖೋಯ್ಗಿ ಕಥೋಕ್ಪ ನಿಂಗನ್ನದಬ ಥೌನ ಅಸಿನ ಗಸಿ ಐಖೋಯ್ಗಿ ಖುತ್ತ ಮಚು ಅಹುಂಗಿ ಫಿರಾಲ್ ಪಾಯಿರಿಬನಿ ಫಿರಾಲ್ ಅಸಿದ ಐಖೋಯ್ಗಿ ಲೈಬಾಕ್ಕಿ ನಿಯೋಮ್ ಕಾನೂನ್ ಕಯಾಗಿ ತಂಜನ್ನಬಗಿ ಮಮಿ ತಾಯ್ ಮರುಸಿಂಗ್ ಹೌಕಿಬ ಚಹಿ ಖರಸಿದ ಹರ್ ಘರ್ ತಿರಂಗಾಗಿ ಥೌರಂ ಲೈಬಾಕ್ ಸಿನ್ಬ ಥುಂಗ್ನ ಪಾಂಗ್ಥೊಕ್ತುನ ಮಿಯಾಮ್ಗಿ ವಾಖಲ್ಲೊಂದು ಅಮತ್ತ ಒಯ್ನ ಪುನ್ಸಿಲ್ಲಿ ಯುಂಥೋಂ ಖುದಿಂಗ್ ಲೈರಕ್ ಖುದಿಂಗ್ ಮಚು ಅಹುಂಗಿ ಫಿರಾಲ್ ಉಬ ಫಂಗ್ಲಿ ಚಹಿ ಅಸಿದಸು ಐಖೋಯ್ನ ಹರ್ ಘರ್ ತಿರಂಗಾಗಿ ಥೌರಂ ಅಸಿ ಯಾಮ್ನ ಮಪುಂಗ್ ಫಾನ ಪಾಂಗ್ಥೊಕ್ಮಿನಸಿ ಇಸಾಗಿ ಯುಂಥೋಂ ಖುದಿಂಗ್ದ ಇಜತ್ಕ ಲೊಯ್ನನ ಮಚು ಅಹುಂಗಿ ಫಿರಾಲ್ ಪಾಯ್ಹನ್ಸಿ ಮರುಸಿಂಗ್ ಚಹಿ ಖುದಿಂಗಿ ಆಗಸ್ಟ್ ತರಾಮಂಗಾಗಿ ಮಮಾಂಗ್ದ ಐಂಗೊಂಡ ಅದೊಂಗಿ ವಾಖಲ್ಲೊನ್ ಕಯಾ ಥಾಬಿರಇ ಹಂಡಕ್ ಚಹಿಸು ಅದೊಂಗಿ ವಾಖಲ್ಲೊನ್ ಮಾಯ್ ಗೋಪ್ತ ಸಜೆಷನ್ ತೌಬಿರವು ಐನ ಅದೊಂಗಿ ಸಜೆಷನ್ ಗಾಯ್ಜರಿ ಮರುಸಿಂಗ್ ಮನ್ ಕಿ ಬಾತ್ ನಸಿಗಿದಿ ಲೊಯ್ಜರಗೆ ಮಥಂಗಿ ಥಾದ ಅಮುಕ್ ಅನೌ ಅನೌಬ ಗ್ಯಾನ್ ಲೋಕ್ಸಿಂಗ್ ಒಯ್ಬ ಕಯಾ ಪೂದುನ ಲಾಕ್ಚಗೆ ಅದು ಫಾವುಗಿ ಒಯ್ನ ಕಾಯ್ನಯಥಂಗ್ ಪಿನಬಿರಸಿ ಹನ್ನ ಹನ್ನ ಥಗಚ್ಚರಿ ಖುರುಂಜರಿ
1: ತಾವಿರಿ ಇಕಾಯ್ ಕುಮ್ನಜರಿಬ ಭಾರತ್ಕಿ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿನ ಮಿಯಾಮ್ದ ಪೀಬ ಮನ್ ಕಿ ಬಾತ್ ಪುಕ್ನಿಂಗಿ ವಾಗಿ ಚಾಮಗ ಕುಂತ್ರಾ ತರುಕ್ ಸುಭತಾಂಕಕ್ಕೆ ಮಣಿಪುರಿ ವಾಂಥೋಕ್.

ಚಾನ್ಬಿದು ನ ಮತ್ತಮಿಷೈ ಸಿಮತ ತಹನ್ಬಿಯು ಖೆತ್ರಿಮಯುಂ ಬಿಶೇಶ್ವರಿ ನ ಸಕ್ಪ ರತನ್ ಕುಮಾರ್ ಲೈತುಂಬಂನ ಸೈರೆಂಬ ಪಾಲರೆ ಐಗಿ ಥಮೋಯ್ದ ಹೈನ ಸೇವೆ ಇಸೈ ಇಸಿ ತಾಜನಿಂಗಿ ಸೋಯ್ದನ ಥಾಬಿರಉಬ ಇಸೈ ಇಸಿ ತಾಕಿದಬಸು ಕುಯಿರೆ ಚಾನ್ಬಿದುನ ಅಮುಕ್ತಂಗ್ ತಹನ್ಬಿಯುಬ ಇಸೈ ಇಸಿ ತಾಜನಿಂಗ್ದುನ ಕೌರಾಂಗ್ ನಾಯ್ಜರಿ ಇಸೈ ಇಸಿಬು ತಾಜನಿಂಗ್ಲಿಬ ನಂಬೋಲ್ದಗಿ ಜೀವನ್ ವೀರ ರೋಮೇನ್ ತಬುಂಖೋಕ್ತಗಿ ಸಮು ಅಮದಿ ಖುರಾಯ್ ಅಂಗೋಮ್ ಲೇಕಾಯ್ದಿಗಿ ಲೈಶ್ರಮ್ ಹೆರೋಜಿತ್ನಿ ಹಾಯ್ನ ಇಬಿರಕ್ಪ ಮೆಸೇಜ್ ಅಮಖಕ್ ಪುಂಗ್ ನಿಪ್ಪಾನ್ಗ ಮಿನಿಟ್ ನಿಫು ಮಂಗಾದ ಯಹೊನ್ಬಿರಕ್ಪನಿ ಸೋಮ್ನ ಮರುಪ್ಸಿಂಗ್ ಅಸಿನ ಖನ್ಬಿರಕ್ಲಿಬ ಇಶೈ ಕುದೊಲ್ತಂಜರಿ ತಾಮಿನಸಿ

ಲೈರಾಂಗ್ ಲೇಖಲ್ ಸುನ ಸಾಲಿಬ ಲೇಕೋಲಮಗುಂಬನಿ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗಾಯಿ ಚನೆಲ್ ಲೇಪಲೈತಿನ ತಾಬಿಯು ಮಯಾಮಗಿದಮಕ್ನಿ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗಾಯಿ ಚನೆಲ್ ಹೌಜಿ ಪುಂಫಮ್ ಮಸೀದ ಪುದುನ ಲಾಕ್ಚರಿ ತೊಂಗಾನ್ ತೊಂಗಾನ್ ಬ ಸೆಕ್ಸಕ್ಪಸಿಂಗ್ದಿಗಿ ಗೀತ್ ಗೀತ್ ಖುದೋಲ್ ಗೆಹಾನ್ ಬದ ತಾಮಿನಸಿ ಕಿಶೋರ್ ಕುಮಾರ್ ನಸಕ್ಪ ಗೀತಮಾ